0: ಮಕ್ಕಳ ಜೊತೆ ಹುಷಾರು ಎಂದೆಂಟವ್ರ ಒಪ್ಪು ಲೇನಿ ಪಪ್ಪು ಶಾರು
1: ಕೋಶಿ ಕೊಂಗಡಿ ಮಾಕಟ್ಟು ಬೊಟ್ಟು ಎತ್ತೈದೆ ಗಟ್ಟೈತರಿ ಸುಸ್ಕುಂದಂ ಪಟ್ಟು ಅಮ್ಮಲಿ ಗಟ್ಕ ಮಾದಿರಾಸ ಪುಟಕ ಪೂಟ ಪೂಟ ಮಾಕೆ ದಸರಾ ಬ್ಯಾಂಕ್ ದುಂದಾಂದು.